0: asum ye ne e wa fi mu no obeka sa atade wo beti eden ne dede o mu dede o e na be ye wo che mock panie
1: onyakopo osum ye wa wa fo ni
0: mock panie
1: adas ye chenchenche ni ye
0: mayen shia na wo be shira amana bragine e ne ntia sie so abu late bo